0: ಗುಜರಾತ್ ಗೆ ಅಹಮದಾಬಾದ್ ತ ಅಹಮದಾಬಾದ್ ಮ್ಯುನಿಸಿಪಲ್ ಕಾರ್ಪೊರೇಷನ್ ಗೆ ಲುಪ್ಪ ಕೋಟಿ ಚಾಮರಿಗ ಮಂಗಾಗಿ ಸಖತ್ ಥೌರಾಂಗಿ ಪ್ರೊಜೆಕ್ಟ್ ಸಿಂಗ್ ಖರನ ಯಾತ್ರಾ ಹುನ್ಖ್ರೆ ಅದುಗ ಖರನ ಸಂಗಾಖ್ರೆ ಥೌರಮದುದ ಶ್ರೀ ಸಹನ ಎಕ್ ಪೆರಮಾ ಕೆ ನಾಮ್ ಕ್ಯಾಂಪೇನ್ ಗೆ ಮಖಾದ ಪಾಕ್ ಸನ್ನ ಉಥಾಬಗೆ ಖುಂಜಂಗ್ ಅಮಸು ಹೌದೋಖಿ ಮಸಿದ ಮಹಾಕಿ ಲೋಕಸಭಾ ಕೇಂದ್ರ ಓರಿಬ ಗಾಂಧಿನಗರ್ಡ ಉಜಾರ್ ಕುಟಿ ಅಮಗ ಲಾಕ್ ಕುನ್ಮಂಗ ಹೇನ ಥಾಕರೆ ಕೇಂದ್ರಗೆ ಲವು ಸಿಂಗು ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಹಾಯ್ ತುಂಗಿ ಮಿರೋಲ್ಗೆ ಖಲ್ಲಗ ಅಕೋಯ್ಬಗೆ ಫಿವಂ ಗಾಕ್ ಸೇಂದುನ ಥಮ್ನಬಗೆದಮಕ್ ಉ ಥಾಬ ಹೆಬಸಿ ಯಾಮ್ನಮಕ್ ತಂಗಾಯ್ ಫದಬ ಅಮನಿ ನ್ಯೂ ದಿಲ್ಲಿ ದಂಗನಾಂಗ್ ಬ್ರಿಕ್ಷಾ ಮಿತ್ರ ಥೌರಂದ ಸರುಕ್ ಜಾದುನ ಶ್ರೀ ಚೌಹಾನ್ನ ಹಾಯ್ ಹೌಜಿಕ್ ಅಸಿ ಮಲೆಯಂ ಪುಂಬಗೆ ಅಯ್ನ ಅಕೋಯ್ಬಗೆ ಫಿವಂ ಹೊಂಗ್ಲಕ್ಪ ಅಮಸು ಸಾಬಗೆ ಚಾಂಗ್ ಕಾಹೆನ ವಂಕಲಕ್ಪಗೆ ಅವಾಬ ಮಯೋಕ್ನರಿ ಇಂಗ್ ಕುಂಜ ಲಿಸಿಂಗ್ ಚಾನಿಪಾನ್ ಮರ್ಫುದಗೆ ಪಾರಗ ಹೌಜಿಕ್ ಫಾವದ ಸಮುದ್ರಗೆ ಇಸಿಂಗ್ ಇಮಾಯ್ ಹೆಂಗಲಕ್ಪಗೆ ಚಾಂಗ್ ಅಸಿ ಸೆಂಟಿಮೀಟರ್ ಕುಂದಗೆ ಕುನ್ಹುಂದೋಯ್ ಫಾವ ಒಯ್ರಕ್ಲಿ ಮಲೆಯಂಗೆ ಅಯ್ನ ಸಾಬಗೆ ಚಾಂಗ್ ಸೆಲ್ಸಿಯಸ್ ಡಿಗ್ರಿ ತರ ಮಂಗಾರಂ ಹೆಂಗಲಕ್ಲೆ ಮಸಿನ ಮರಂ ಒಯ್ರಗ ಅಕೋಯ್ಬಗೆ ಫಿವಂ ಹೊಂಗ್ಲಕ್ಪಗೆ ಅಚೌವ ಮರಂ ಅಮ ಒಯ್ರಿ ಕೇಂದ್ರ ಸರ್ಕಾರನ ರಿನ್ಯೂಯಬಲ್ ಎನರ್ಜಿ ಪುಥೋಕ್ಪಗೆ ಚಾಂಗ್ ಹೆಂಗದಂದುನ ಫಿವಂ ಅಸಿ ಕನ್ನಬ ಕನ್ನ ಹೊನರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಗೌಹಾಟಿಗೆ ಕುನ್ನಿಪ್ಪನ್ ಶುಭ ಕೊನ್ವೊಕೇಶನ್ ಥೌರಂ ಗರಾಂಗ್ ಪಂಕ್ತೊಕ್ರೆ ಕೊನ್ವೊಕೇಶನ್ ಥೌರಂ ಅದುದ ಮಹಿರೋಯ್ ಲಿಸಿಂಗ್ ಅನಿಕ ಚನೀಗ ಹುಮು ತರುಕ್ತ ಬಿಟೆಕ್ ಡಿಗ್ರಿಗೆ ಸರ್ಟಿಫಿಕೇಟ್ ಜಂಥೊಕ್ಕಿ ಥೌರಂದುದ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಾ ಶಿವಕುಮಾರ್ ಕಲ್ಯಾಣ್ ರಮನ್ನ ಅಥೋಯ್ಬ ಮಿಥುಂಗ್ ಒಯ್ಕಿ ಗರಾಂಗಿ ಥೌರಂ ಅದುದ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಶಂಕರ್ ದಯಾಲ್ ಶರ್ಮಾ ಸನಾಗಿ ತಕ್ಮಾನ್ಗೆ ಲೋಯ್ನನ ಅಖನ್ನಬ ಮನಾಕೆ ಆಸು ಪೀಕಿ ಕೊನ್ವೊಕೇಶನ್ ಥೌರಂ ಅಸಿ ಲೋಯರಬ ಮತುಂಗ್ದ ಐಐಟಿ ಗೌಹಾಟಿಗೆ ಡಿರೆಕ್ಟರ್ ಡಾ ದೇವೇಂದ್ರ ಜಹಿಲಾಲ್ನ ಪಹಮಿಸಿಂಗ್ದ ವಾಂಗಾಂಗ್ಬದ ಹಾಯ್ ಮಹಿರೋಯ್ಸಿಂಗು ಮತಂಗ ಚೂನಬ ಮಹಿಮ ಸಿಂಗ್ ತಂಬಿದುನ ಜಾಗಿರೋತ್ತ ನೌನ ಲಿಂಕಲಿಬ ಸೆಮಿ ಕಂಡಕ್ಟರ್ ಪ್ರಕಲ್ಪದ ಥಬಕ್ ತೌನಬ ಮತಿಕ್ ಸಾಬ ಸ್ಕಿಲ್ ಹೆಂಗನೆ ಪನ್ಬಯಾವಧಿ ಹೌಕಿಬ ಚಹಿ ಕುಂತರೆತ್ತ ಐಐಟಿ ಗೌಹಾಟಿನ ಮಹಿರೋಯ್ ಲಿಸಿಂಗ್ ಕುಂತರುಕ್ ಹೆನ್ಬದ ಬಿಟೆಕ್ ಡಿಗ್ರಿಗೆ ಸರ್ಟಿಫಿಕೇಟ್ ಪೀಖ್ರೆ ಅಸ್ಸಾಂ ಸಾಹಿತ್ಯ ಸಭಾನ ಲೈಕಿದ್ರಬ ಜುಬಿನ್ ಕಾರ್ಕ್ಪು ಶಿರವ್ ಮತುಂಗ್ದ ಸಂಗೀತ್ ಸುಧಾಕರ್ ಮನ ಪಿಗದೌರಿ ಗೌಹಾಟಿಗೆ ಭಗವತಿ ಪ್ರಸಾದ್ ಬರುವ ಭವನ್ದ ಸಿನ್ಲಾಂಕಿಬ ಪಾಮಿ ಮಿಫಮ್ ಅಮದ ಸಾಹಿತ್ಯ ಸಭಾ ಅಸಿಗೆ ಸೆಕ್ರೆಟರಿ ದೇವಜಿತ್ ಬೊರಾನ ವಾಫಂ ಅಸಿ ಗರಾಂಗ್ ಹಾಕಿಬನೆ ಗೌಹಾಟಿದ ಲೈಬ ಸಂಗೀತಾಚಾರ್ಯ ಲಕ್ಕಿರಾಮ್ ಬರುವ ಸಂಗ್ಲೆಯಂದ ಥಾ ಅಸಿಗೆ ತಾಂಗ್ ಕುಂಥ್ರಾದ ಪಂಥೋಕ್ಕದವ ಥೋರಂ ಅಮದ ಲೈಕಿದ್ರಬ ಜುಬಿನ್ ಕಾರ್ಕ್ಪು ಮನ ಅಸಿ ಪೀಗನೆ ಸಾಹಿತ್ಯ ಸಭಾಗೆ ಸಭಾಪತಿ ಡಾ ಬಸಂತ ಕುಮಾರ್ ಗುಸ್ವಾಮಿನ ಹೌನಬಿ ಥೌರಂ ಮತುಂಗಿನ ಲೈಕಿದ್ರವ ಶಿಲ್ಪಿ ಅಸಿಬು ಮನಾ ಅಸಿ ಪೀದುನ ಇಕಾಯ್ ಖುಮ್ನಗನಿ ಜುಬಿನ್ ಗಾರ್ಡ್ ಶಿರೋಗಿ ಕೇಸ್ಗ ಮರಿ ಲೈನಬ ವಿಚಾರ್ಗೆ ಥಬಕ್ ಥೌರಂ ಗಸಿದಗೆ ಅಮುಕ್ಕ ವಿಚಾರಪತಿ ಶರ್ಮಿಳಾ ಭುಯಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹೌಕ್ರೆ ಜುಬಿನ್ ಗಾರ್ಡ್ ಕಿ ಮಚನುಪಿ ಪಾಮಿ ಬೋರ್ ಠಾಕೂರ್ ಅಮಸು ಮರುಪ್ ಜಯಂತ ಕಾಕತಿನ ಗಸಿ ಕೋರ್ಟ್ ಅಸಿದ ಸಾಕ್ಷಿ ಪೀಕಿ ಅಸೋಮದ ಕೇಸ್ ಅಸಿದ ಮರಾಲ್ಲೆ ಹೈನ ಚಿಂಗ್ನಬ ಸಿದ್ದಾರ್ಥ ಶರ್ಮಾನ ಗೌಹಾಟಿ ಹೈಕೋರ್ಟ್ ಪೀಕಿಬ ಅಪೀಲ್ಗೆಸು ಗಸಿ ಹಿಯರಿಂಗ್ ಪಂಥೊಕ್ಕಿ ಪಾವ್ಲೋಜರೆ ಆಕಾಶವಾಣಿ ಸಿಲ್ಚರ್ ಹೌಜಿಕ್ ನಿಮಿದಾಂಗ್ ವಾರಂಗೆ ಪುಂಗ್ ಮಂಗಾಗ ಮಿನಿಟ್ ಕುಂತ್ರ ಮಂಗ ತಾರಕದವರೆ ಗಸಿಗೆ ಅನ್ನದಿ ಮಣಿಪುರಿ ಥೋರಂ ಮತಾಂಗ್ ಅಸಿದ ಲೋಯ್ಸಂಜನ ಯಾತ ನಿಜರಿ ಪಿನಬಿರಸಿ
1: আকাশবাণী শিলচর এতক্ষণ শুনলেন মণিপুরী অনুষ্ঠান
2: কৃষি শিক্ষা স্বাস্থ্য সাহিত্য সংস্কৃতি ভক্তি ও ভরপুর বিনোদনে দেশবাসীর একান্ত আপন আকাশবাণী
3: গ্রাম থেকে শহরে পাহাড়ে কন্দরে আপনার বার্তাটুকু অতি সহজে পৌঁছে দেওয়ার সবচাইতে সহজ সুলভ ও নির্ভরযোগ্য মাধ্যম আকাশবাণী শিলচর যে কোনো বিজ্ঞাপনের জন্য আজই যোগাযোগ করুন আপনার লক্ষ্য পূরণে অঙ্গীকারবদ্ধ আকাশবাণী শিলচর
1: আকাশবাণী শিলচর শুরু হচ্ছে ডিমাসা অনুষ্ঠান